ಕೇಳ ತುಂಬ ಎಲ್ಲ ತಲ್ಲಾಧ ಲಲಿತ ಚಂದ ಸಲಿಪಿಯೋ ಬೋರ ರಂಗ ಘೋರ ಕರ ಬೋರ ಬನವಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ ಜಾ ಜಾರಿ